0: ರೂಹಮೈಮಿ ಹರೈನಿ ಹಗುತೆಮೆ ಹಬುಲುಮ ಹದರಂಗಿಲು ಹೂ ಲಿತ ಇನರು ನಿಲುಮ ಈಸಿ ಹಬೋನಿ ಓಂ ಎಂಬು ನುಗುಂದ ಲೌ ನದರಿರು ಹದಾಗೆ ಇರಹುಣು ಅಬಗರಿದ ಸೆಗು ಇನರುನಿ ಈತರ ಕೈಸಿ ಲರಿಯಂಗು ವಾಗುಚಿ ಬುಂಗಿ ಊ ಲು ಒಬಗರಿದು ಗೊತ್ತೊಂತಿ ನಿತು ಅಯುಮರ ಗೊತ್ತಿನ ಬು ಲು ಈಸಿಯ ಗೋ ವಮ ವಾಮಗು ಮಾಮಗು ಮದಿ ಇಸರಿ ಲೆ ನಬರು ಹಬೈ ಬು ಲಿಗಿಯ ಮೇಮೆ ಲೆ ವಾಮ ಬೈ ಲುಮಗೆ ಫುರುಮಿಯ ತಿದ ಮೀನಿ ಲಾ ಈಸಿಯನಿ ಲು ಒಬಗರಿದು ಸೆಗು ಲುಗುಮದಿ ಬುಂಗಿ ಅನಿ ಲುಗುಮದಿ ಬುಂಗಿಯು ಲು ಒಬಗರಿದು ಲೀದ ಈಸಿಯನಿ ಕೈಸಿ ವಗಾಂಬು ನಿ ಲುಮಗೆ ಫುರುಮಿಯ ತಿದ ಅಯ್ಯಹೈ ಸರಾಗು ಎಗೇ ಹತಿಯ ಉಬೋವೋವು ಆಮ ಫುಯೆ ಬಯ ಲೋಗು ಕೈಲಾ ಗ್ರೀಗಿಯ ತಿಮ ತಿಮಾತಿ ಲಿಯಬು ಹೆಸು ಕ್ರಿಸ್ತು ಉಬೋವೋವು ಲೆ ಈತರ ಬೈ ಲಿಗೆ ಲೆ ಯೇ ಬೈ ಲೆ ಲಾಗನಿ ಬೈ ಕ್ರಿಸ್ತು ಕೋನಿಗು ಹುಮಾ ಹವೈ ಲೋಯಿ ಹೆಫೆರಿ ದಿರುನಿ ಲೆ ಮಿಗುಯಿ ಬೈ ಹೂ ಲೀದಾಗೆ ಹುವಾದಿಗು ಮರಿ ಲೋಗು ಕ್ರಿಸ್ತು ರೆಸಿಬಿ ಹುಮೈ ಮೇ ಅಫಯೇರುವ ಹಾ ದಯರುಗು ಬೈ ಫುರುಮೆ ಗೋರುಗು ಲೆ ಅದಿರ ಇರುತಿ ಅನಿ ಮೆರೆದ ತಿಲೀದ ಲರುಫುದ ಹಾ ಕ್ರಿಸ್ತು ಹೂವತಿ ಬುಯಿಂಗಿಯು ಲೂಮ ಆಹೈ ತಿಲೆ ಎರೆದೋತಿ ಲಾವು ಲರುಫುದ ಹಾ ಕ್ರಿಸ್ತು ಅನಿಹೈ ಬುಯಿಂಗಿಯು ಉಗುಚಿಲಿ ಲೂಮ ಲೂಮ ಬುಯಿಂಗಿಯು ಇರಹು ಆಹೈ ಅಚಿಲು ರಾಬಾಂಗ್ರಿಗೆ ಹೂಮು ಮಾಮ ಲಾವು ಅರುಫುದ ಹನಿ ಲೆ ಮೆರೆಸಿ ಬಿರ ಹುಮೈ ಉಬಿ ಮಬುಸುರು ಹುಗುಯ ಮೇಲು ಲುಗುಂದು ಲೆ ಅಬುಸುರು ತಿಲು ಗಾದ ಲುಮುತಿ ಗಿಯೆ ಉರಿಬನಿ ಲೆ ಲದಗು ಬೈ ಅನಿಹಿ ಸರವು ಕಾತೆ ಲೂತಿ ನರಿಯಗು ನಿ ಹೂ ಗಾಮ ಲೂಮು ಮಬುಸೆ ರೂತಿ ನ ಅಬಿರ್ ಹಗ್ ನಾ ನಿ ಹೂ ಅಗುರ ಬಾತಿ ನಿ ದಿ ಅರಿ ಹ ಲೂ ನಯನ್ ಹ ಹೂಮ ಲೂ ಲಗುಫುಲಿರು ವಗುಂದ ಮಾಬುಯಿಗ ಹಾನ್ಯ ತಿರಹಣು ಬಮುಲೆ ಲೋಬು ತೋಗಿ ಎಲ್ಲ ನೋದಿರುಬು ಬುಯಿಗಿಯು ಈತರಲ
1: ತಿರುವ ಲಿಗಾರದ ಅಪೋಸ್ತೋಲು ಹುವ
0: ಅವಳೆ ತಾಬು ತಿಲಿಗಿಲಿಸಿ ನಬುರು ಹಣುಗಾರದ ತೋಬು ನುಮದ ಗಾಯು ಲೆ ಹಿಂಸೆ ಬೈ ನೂ ಲೇಗು ಮೂತಿ ನುಮದ ಹಿಂಸೆ ತಿನ್ನು ನಯುಮರಗು ಲು ಬುಯಿಗಿಯು ಲು ಬುಯ್ದು ಲಾ ಲೀದಿ ಸುಂ ಕಾತೆ ಬು ನುಗಿ ಎ ಮಗದಿಯ ಬಾ ಈತರ ಕೈಸಿ ಬುಯ್ದು ಲಾ ಲೀದಿ ಬು ಲೀದ ಬೈಬುಗು ಲುಮ ಕ್ರಿಸ್ಟು ಓಂ ಎಂಬು ನಗುಂದಾರು ದಾಲೆ ಹಯಬುಯಿ ಬೈ ಹಾದಾಗಿ ವಧು ಹೆಣು ಲೋಯಿಗೆ ಹೆಸು ಕ್ರಿಸ್ತು ಅರಿಯಗ ನೂ ಲೋಗು ಬಬಗರಿದು ಎಲ್ಲ ಊವರಗೋ ಲೂಮ ಇನರುನಿ ಊವ ತ್ಯಾಮು ಕಾತೆ ಅಗುಂದರ ಗೋಗದುತಿನ ಕೈಸಿ ದಾನ್ಲೆ ನಗಾಂಬು ಲೋಗು ಹಬಗರಿದ್ದು ಎಲ್ಲ ನಿರಹುಣು ಊವರಗುವ ಲೂಮ ಇನರುನಿ ನುಮಾದ ಹಿಂಸೆ ತಿನ್ನು ಬುಯಿತಿ ಬೌಸೆರು ಲೀದ ಸೆರಿವಿದು ನಿಲೆ ಬದುಗು ಬೈ ಹೌ ವಧು ಹೆಣು ಲೋಯಿಗೆ ಹೆಸು ಕ್ರಿಸ್ತು ಹೌ ತಿಮ ಹಾ ಲೀಲನ ಆಮು ಫ್ಲಸ್ ಅಬಹುದ ಗೋತಿಯ ಲಿಗಿಬುಗೆ ಅದಮುರಿ ನಿಲೆ ಜಾ ಬೈ ಲೋಗು ಬೀಸಿ ಹಬು ಹೌ ಅದುಗ ಬೈ ಫ್ಲಸಿ ಲೇ ನೂ ಇದರ ಗೊಬ್ಬಾಯ ಲೌಲೆ ಹೆಮೆಗೆರು ಬೈ ಲು ಹಸಿಗಿರುನಿ ಹವಯಸು ಲೀದ ಆಬಾಯಿಗಾಬುರಿ ಲೆ ಆವುತಿ ಲಗುಂದಾರ ಬೊಯಿಗಿಯು ಫುರಿತಿಯ ಲು ಹೆಸರಿವಿದು ಲು ಕ್ರಿಸ್ತು ಮೆರೆಸಿ ಬಿರುತಿಯ ನಿ ಕಾತ ಹಾಮಗೆ ಹಾ ಇಬಿದೆ ಹಬು ಬಯ ಲು ಬೊಯಿಗಿಯು ಲಿಗೆ ಲೂತಿ ಲುಬೈ ವೆತೆನಿರು ಹೌ ಲು ವೀದರಗು ನಿಯ ಲೀದ ಲಪುರಿಚಿ ಹೌ ನುವ ಇನಿ ಅಬಿರು ಹತಿನ ಹಮ್ಮೆ ಹಾ ಬಾಗಾರದ ಹೌ ತಿಲನ ಲಿಗಿಲಿಸಿ ಮಹತಿ ದಿಯೋತು ರೆಫೆಸಿ ಲೀದಿ ಲೌಲೆ ವಬೈ ಬೈ ಲುಗುಂದು ಬುಸಿಯಂತಿ ಆಬುತಿ ಲಾ ಸುಮಾದ ಅಹನ ಲುಬೈ ತಿಂದು ನೆರೆರುಬ ಲೂ ಲುವಗುಲೆ ಲದಿಗು ಬೈ ಅದಾಗೋತಿ ಮರಸೊ ಲುಗು ಲುಮ ಇಯೇನಿ ವವಾಗು ಬೌಗುದಿನ್ ಲೊಯ್ ಲೀರ ಮೆರೆಸಿ ಬಿರು ಲುಮುತಿಯ ವಧು ಹೆಣು ಹಾ ಅಚಿಲಿರುತಿ ಆ ನಿಮ್ಮ ಹಲಿಗಿಯ ಲು ಹೆರೆಸಿ ಬಿರು ನಿಯಾಮು ಆ ಎರೆಸಿ ಬಿರುತಿಯ ಅಬ ಲಬುಗುನಿಯ ಲೀದಾಗೆ ಅದಮುರಿನಿ ಲೇ ತಾನಿ ಲಿಗಿಲೀಸ್ ನುಮದ ಹಿಂಸೆ ತೂನು ಮಫಲರ ಬೈ ಹೇಂಪುಲು ಉರಿಬತಿ ಲೇ ಅದುಗ ಒಮ್ಮಯಿ ಲೇ ಬುಯ್ದು ಬೈ ಲೇ ಅದುಗತಿ ಬುಯಿತಿ ಲಾನಿಗು ಬುಯಿಗಿಯು ಆಹಿ ಲೇ ಅದುಗತಿ ಉರಿಬತಿ ಇಬಿದಿಯಂಗಿಲಿ ಬುಯಿಗಿಯು ಲೋ ಬುಯಿತಿ ಹದುಮರೆ ಹಸುಂಗು ಬೈ ಲೋಗು ದೆಮೆತಿರಿಯು ಅನಿ ಇನರಿನಿ ಲೋಗು ಬುಯ್ದು ಲಾ ಲಿಗಾಬರಿ ಗೆಫೆಯಂತಿ ವಾಗಿಯ ಲೋಗು ಕತ್ತ ಇಲೆ ಆನಿ ಸುಬುದಿ ಹುಮುತಿ ಲೋಗು ಇನರಿನಿ ಲಾ ಲೇ ವರಿಯಗು ಬೈ ಗಿಬೆತಿ ಎಬೆ ಲೂತಿ ನರಿಯಗು ನಿಬು ಗಮಲೂಮು ಮಬುಸೆ ರೂತಿನ ಅಬಿರು ಹರಿಗು ನಾನಿ ಲುಗುಂದು ಅಗುರಬತಿನ ನರಿಹಿ ನಿಬು ಮದೀಸೆ ಅಬಮೆತಿ ವಯನು ಹ ಬುಮಲಾ ದರಂಗಿಲು ಮಾಬುಯಿಗ ಹಾನ್ಯ ಉಮದಗು ಜಾನಬು ರೂಬೊಯ್ ಮಾಬುಯಿಗ ಲೂ ಕ ಆಬ ಹಾದಾಗೆ ಒಮದಗು ಹಾ ಅಣ್ಯ ಬನಿ
1: Kata i leburi larufu dubai bungiu lu Juan. Capítulo aba. Ani habri kata i larufu dubai bungiu lu Jesu Cristo. Lu la subu delegada ni hon lanigu kata i leburi lumba i la susere duma dice. Subu diga dalali Jesu Cristo kata i lelu Juan, lelu bui, laulona hanilani angeli lumu lu larufu dunilu. Ariega lali Juan inarini, lausun le larihu bui. Ani gefeti luago lugano te bungiu le meme la choru rubai Jesu Cristo. Flese watinya ha alihati, ha maha agambuti laliho uganu le, le eresi biru bai lumage bungiu, adaga hage gasu lau kate le, buru wanyu bai ya, la daga jarafa li dan lu la susere dun.
0: Au Juan, la burha yin hong tila na sede ligi listo asia mo. Resibi huma areini, luma danangi le lumage bungiu le vima bai, lumage lubarage lagume serunda. Vima ligi agueto, ani... Le lo bai liabi, luma gien hama gien sed zifirigu ha ligibu ge banya lala na laruhi. Luma luma gien Jesu Cristo, ge fendi le gunfuli bai, le furumia bai asa rutilida ge oweni ani gabafu ligia hawagu uruigu ha ubowa gu banya. Hise tuwa lu Cristo, ani chibala adiwa lida ge wafigo laulita. Adiga laduwa uruigu me luma fadirigu me luwe seri yudulu lubungyute, le meme lugu chibai, ruwa lau weirigu ni luma ubafu ulun, Lusunda itarala. Anita Cristo duerigo. Harigo bai sungrigi. Ibnigi hafaru bali. Hayahu ba sungrigi hau boa gubaya luago. Itara luba.
2: Au alfa bai luma omega. La huma se haluma la huma chagule sungkate. Tinha la ino bungi le sunti kapafu. Le vima bai luma ge lupare ge la huma serunda. Vima ligi e guento ani le nube liabi.
0: Au Juan, hiduhe luegi Jesu Cristo. Kafarat na huma lida larue ha bungi. Sufri hadi na uwa huma luago Cristo. Resibi hadi na gine gurasu lumagi. Redi na darua luago buhu le giribi Patmos. Luegi na puri cheni leneno bungi le lachoru rubai Jesu Cristo. Luago aba veju dimasu. Aba nerede nun labu gine lubafu sifiri sandu. Aba nagabu aba umala li reinti na naga gine kai tumala li fidu. Laniga umala li ligia nu.
2: Aburga bai sun le bari hubai. Aba me bonga hanu kara da tuguye hong tila na sedu li gili si tolobo bong asi. Efeso, Esmirna, Pergamo, Tiatira, Sardisi, Filadelfia, Tumalodisea.
0: Aba nagara ragulu nanihi kala dimuri habainu. Aba nanihi sedu lebu sanu del gol. La badna wa sedu lebu sanu del ligia. Aba nanihi ama kamaha muga wagiri tau ama dagu uchilutu luagu nugudi. Luma aba beli ti golu yarafa lu lanigu wogu. Haruti lidibiri kai liyo mudu, kai nieve. Itaralia lagu, kai watu gemeti. Miriti lugudi kai bronze le iricha waguali. Le dawali lidon regi. Reinti lumala li kai lirein leibugu duno wairiti. Nyeya no sedu waruguma lida lohobu le lomere. Nyeya waba efei gagiritu binya watamana. Afri dutu liyumu lugugin. Amiri heti ligibu kai weyu da le lasidu lausun lere. Danarihi bali, aba naburu halubadu lugudi, kama hilade. Gamalumu, aba laguru na lau luhabu le lonwele, aba lariye guno.
2: Manuhu te dagu waba, au furumi ya tibai, au wabumu honi, anile wima bai, hilati na meha, gamalumu mwento wima atina lunsunda. Anihi ligeli owe ni numa, lumaligeli fulaso le nyeha bai hilagwanyo, aburu habai lubai tile barihu bai, le gweto bai lumele lumbe la susirado. Anihal, hanichi ubi sedu warugu mahabarihu manyalita anu ule nowene, luma sedu lebu sanude lugolo. Sedu warugu mahabia, sedu tani ligilisi angeli, sedu ti lebu sanude lu, habia sedu ligilisi.
1: Apocalipsis, capítulo 2.
2: Boburga lu angeli letina biligilis to efesibo, maniaga mejo, iteralia naniago, aule haubi sedu warugu malinda anu ule nowene, Leginya eibu gubei labad na wa sedu lebu sanude lu legol. Subuti muti son leha dugu bei. Subuti muti le dere huwati mariluma hagurasa. Ani subuti muti luagu sinyala hafa unia hauriba bei. Subuti muti luagu hausha kwa humani ala haa aningu maya luagu apostolu kwa hama. Ani mama apostolu kwa hagie. Ani darihu mali luagu ngee hama. Gagura suhagun. Ani supri huwia saragu liuna huwati marilu wago. Mabucha luga huwago. Lausun lira. Ani ngaba kate hadiga magunda atina lau. Maweni halinisi huu kemi hafurumi, liga lubaiti, harita wa huma ida hii ya laa meha ani asakri ya huma, adika humei kati le meha adika bifurumi. Ahi madiga huma itara, nidi bahuwagu fureze, aba menagidaru ni lebu hisangu delu lidage hulubara, ahi kubeli hasanstri higabu, lau sun lira, lau ni hufule sen liere go kate lebe herudu bei Nikolai te go hun, luma buri kate lele ha dugu bei, legia iere go bei no.
3: Le garige iri go bei lula gambu, a gamba lele la rinye go bei sifiri sandu hon, tila na buri legilis.
2: A ganyi lutinya, nega gitu banya lita gya tintiti bu webe to lani na ibagari, to lufula surugu bombungi. Baburi haluang hilile tita bei legilis to esumir na bong, banya gameho. Itra lian nariego, au le furumi ti lumelegu mohoni, lemia owe bay ani viva yal, subuti lumuti ha sufri no luma humudeme, lausun lina la linare kate risi huma, subuti lumuti ginye lau adimre anama haariye guma ya lau puri huma ulibati huau, mama amo kate ha ginye luidi gelandi guhama mafi, manute da huma luile lumbe ha sufri ni, ladar guba mafi fiu hada ni furisi rugun, lulocho ogun hafinye sunhuwe, ani ha sufri ruba sarago, lau tisi wei, Gumfli huma numa dari home, aba menichi muni ibagari magumu cha titi home, hafai iruwa hame.
3: Le garige iru gubai lula gambu, agamba lele larinya gubai sifiri sandu tuburi ligilisi.
2: Haganyi rutinya, masu uriu banyalida gelibia ma oweli. Baburi haluanga lile tida ame ligilisi to perga mubon. Baringa mehon, ita lalina nariyago, aule gama baro efein to gagiri bon, to piango bon amana. Subuti numuti ginye lwa ulida la fulahu la yin lupe ilala na larui ha mafia hagano wa. Ane lau su lida, numa mime nyedu. Migu humangi li hafiye nuwago, ni ipi nilida le la farube ya kipasi leke febe buiti nuwago lida fulahu la yin lupe. Lenge lupe laguma di ha mafia. Kamalumo, anibu ikate hadirga magunta tina lau. Lawanyanyi la fiyo grigia, huma yara pergamo, hamaha banya higiru ni kate leme haloruta api balaamu. Le ichi gubai tumuri, nubalaku, Lulafiko gutuni Israel na lao heigi eigi nile adagara gutuwa ti honguwari wa. Luma luha bagari to lita ahoru hani. Anya ingine hamaba inhibiru ni kati lebdu ya haruta wa Nikolai ka kukuma nye. Ligie lupaiti asakri ya kuma ahi madirku kuma iter nitu baku wako madise. Aba menagainta kuhama gurigi hadiru balibu ni kati ile tawe fein to afru domo ni imbulu mkine.
3: Le garige iri gubai lula gambu, agamba lele larinya gubai sifiri sandu hon tila na buri ligilis.
2: Le aganyi ruti, neyo kitubalita ge manale aramu duwa nyubai lono. Aba menichi gong aba dugu na ruti lono lau aba iri iseri buru wa nyuluago, le ibidye tini kaa hon lwe dige lono le eresi biobale. Baburi haluang helile tina biligi listoti ya tirabon, baniga mehon, itra lia narinya gong aule lirau kungiyo le itra bi agu ke watu gemeti. Leani lugudi kei boronse le ircha wa guwala. Subuti numuti sunle hadugu bai, subuti numuti hinsi hapu, hafinye, esere bitu lau hagura su, subuti numuti nye lau hadugi ya la kate buiti kwento lwe meha furumi. Kamalumo, ani aba kate hadiga magunda atina lau. Agambu nuhesa wili to aria wakon lau profeta ta ani mama ni. Luteyedu ne grigia, lau taruta ahon nani gulu haganon lida ahoru hani, luma luhegi egi ni lea dagara uduwa te hong wariyo. Ruhat na da tulu tasansiru ni tigabe, maha giru tigiru ni tahoruma. Ni nari hao, lagu naguri gudaru laga bana rugu, afara wa nanyi metirami ni ama haa gabara hapanya tumu. Nona haba sufri ni hawagu, ahi gubeiri gihigiri hatagu ni kate leburi tadagubi. Italaluga tasubitiru ni suni girisi, lagu subudi nani lebe aritagu ni lumatebe anigi. Aba na fairu ni kala aba hita gesegun lela dugube. Ahibi hati akira banya, Ama fala rupali ya ruhu tahani ligia, machili ni yegini asiku dirile umbi haguara nilunu yage kate ilani mafia. Nichu batinagi ya ama nunguni hawaku. Goni humele humati dari niyabi. Agangi nutia, adika mime hamime le nabusa rube la dugun dari lumo lebeha. Nichu kuko ubafu hon luagu guri nechami. Itra kini nichu guni nungu chibungi ubafu no. Aba mehaguma diruni nechami guri lau badu lani naguma diganile lau tigurabu. Apa mehamuri kutaguni kesi sauti rule lauti mo. Nishi kubongi ya warugu matolani na binafi hon.
3: Le garige iru gubai lula gambu, agamba lele larinya gubai sifiri sandu tuburi ligilisi.
1: Apokalipsis capítulo 3.
2: Baburi haluange lile tita meligilisi to saru disipon. Baninya kame hon, itra lia narinya go, aule hau bilani bongi sedu sifiri go hama sedu warugu. Subuti nmuti son leha tigu bai. Subuti numuti lagu hilang hingga la lau sung arinya aku wala lagu miba huma. Aga aku tua huma, rukuma eri lupri katile aninya gua bayi lubar ge longe. Hari kan nali lagu muwa la lale hadir gua bayi ligi buge nungungi te. Hari ta gua huma lubai telar nu dau bayi hum. Pala huma asakri ha hubu yame. Ang huma aga aku tua, Nid babu wago keili abi haba hiwe tulipidi onkore hon. Lawson lira, anye fiyo kurigi hagana kwenye saru disi, ama dasa yon hamagi ruha taurabu. Hadiya, hebu gubanuma tau dagu utharutu la duga duuti hon. Agani notinya, adara gubadagu harutu. Ani magindaro nubei hiri titangi libro tolani na ibagari magumu chaliti. Aru darugo nubanya keisi nani ulinyibuge nungu chibungi yeluma hagibuge lani angeli.
3: Le gariga irugutilu la gambu, agamba lele la rinya gubai sifiri sandu tuburi ligilis.
2: Baburi halu angeli leti dame ligilis to Philadelphia bon, baniya game hon. Itra lia naniya gom, aule sandu bai, legia inare ni bai, le gama bani ligele uruwa itabi. Le uwa bai ni aba gayara tila dobi ni lela daru bai, ni la daru ni lela doru bai. Subuti numuti sun leha deru bai. Roa din apa apena daanyi higibugie, le lasi anuni aba adoro. Datika lau son lo wala here, adika adangaso lau nungumati, ani gunflit nunuma. Natika balun hayabi lani kumafi haye banya, hari kumanya lua kukuri hama, ani mabaga retuntia, keisi lani kukungie. Aba mena utara kwakuti niya higibugie luha subituruni lua kukungi lani muti niya banya, isi ya tiyano. Areta kumali nunguma di luga gura sumuma, Iga nareitu patua nubai, lwe litani ocho wakuni le nubi liabi lwa musu upou lo ocho wakuni wansoha upou wakubai. Matisa bai niabi, agutaha humi le huma bai, walamuga abairu tihiridi huwai. Aganya nutinya, nisi kumanya kei wakabu tita luma nubungi te, ani mafru nudigia ya menyigi, abe manaburu tu niliri nubungi te hawago. Luma lini nuburu wate nubungi te, le iseri Jerusalem le nibi bai sielu ge luma ge nubungi te. Naburu tu bai nye iseri niri hawago.
3: Le gariga irugutilu la gambu, agamba lele la rinya gubai sifiri sandu tuburi ligilis.
2: Baburi halu angeli le tita abai ligilis to laodi isea bon. Baringa game hon, itra lia na rinya bon au ge fenti bumfuliti ani inaru niti. Le ita hakiye bai liabi sun kati lele dugu bi bungi. Subuti numuti sun leha dugu bai. Subuti numuti lagu madili huma ani masu hukwe. Tiliku bai hadun hamuga wasugu bai hadun la. Kamalumo, ibashari kuhubai, madilitun, masu huguya, nevera habaduni yumlu kukie. Ania katun lwaku risi huma, lwakuitu la tahun, lwaku namengiru huma ni kata, ani marihi kumuti lwaku kukiabu kuhuma, kudemetu, marihi tu, surusu huguya. Ige nichi kuhubai timuni hun lunga gai hakuolu le afinu huwali lwaku watu gemeti numagi. Lu risi huma le tima timati, lungi hagai hadogu harutu numa, luhadore kun lwaku hasurusu ha. Luma aya ni luhichi ni lidon hago luharihi. Ebe cha numuti hahise bayano lau idere, arvuta hao hon. Nuti lubei tiseri huma, asate hahubie me. Anaha bena bu, naguwa hanyo. Le agambu ti numalele, abalataro ni bena nuba, nebelo rubalumo, aba menegi luma, hauligie me numa. Aganyi lutinya, nichi kububara hon numa gualwago lala na narui ha. Itrake naganyiro, aba nanyoro luma nuguchi luago lala.
3: Le gariga irugutilu la gambu, Agamba lele la rinya gubai sifiri sandu tuburi ligilis.
1: Apocalipsis capítulo 4.
4: La rinya sukata ile, aba narihi aba bena daragu sielu. Le abi tumala li le itara bai kei tumala li fidu, le buga adimu le haba inu, aba la rinya gunu.
2: Waliba nyahu, nanahu dali kate lebre lubi la susre dun, la rinya buri lebo.
4: Li daora ligia, aba naredenu labu ge lubafu sifiri sandu. Aba narihi yaba lala narui hani siyelu ani aniha somu grigi anyu luago. Itara linya kamaba adubu miriti le hasupu o koru nalina. Nyenyo aba heremuru geye gulau halau iligia. Amiri hetuke yaba adubu le esmeralda geye gulau lala urua iligia. Ariha etina wei gadri lala narui hani nyenya nuwei gadri wea yamutu nyu luago. Tau hadura gun harutu luma ridi golu habulu. Luigia lala urua iligia. Afri ya tilabiri haniga luma wayuhuru. Nyenye isedi lampu durungu ligibugi. Hagia sedi lani bungi usifili. Nyenye gie aba kate ligibugi halu kama hamuga aba barana le lauti bidiriyo harungu ungati. Lamida wa giegwa lau lala narui hani nyenye unugadri gata ya gabagaritia. Bui lau ago dandu hagibugi ki hanagagi. Lefurumi ya tihadage itaraliye kei aba liyu. Lehabiyama itar kei aba baga suguguri. Leheruwa, itra lia ligibu kei hakibu kirigi. Leha gadru, itra linya kei aba agi laha mahati. Gadru gubai hagia, sisi ngarinu luagu kara aba hada agi. Bui haya lau agu hawagu. Dandu bogu digie kei muna digi habiti. Weyo guari abu hau aguwa raha.
5: Sandu, sandu, sandu. wabure me bungyu le sunti gabaf le bima be luma ge lubara ge furubi tida bima ligi e weto anile lube liabi
4: sagte hichu ko kata e gabagri ti ha weri guni inebesi lume tengi ni lule nyube lwagu lala na ruhi hani le gabagri be lu sunda aba hahu duragu wen gadri wen ye mut hagi ligi bugi aba haruf duni hisi ha bulu bungyu le gabagri be lu sunda aba hichu ni hari di ligi bugi aba hakuwar ha hari nyaga
5: wabure me wabungi se garicha tibu lume peresi biruni uweri guni inebesi lume mabafu La duga buya adugi bali sunkate la ubunda badugi la uginye bunda ani lubai sunle ani hibai
6: Apocalipsis capítulo 5
4: Abad nani hi aba libur ho bure yumutu lida luhobu le lonwere le nyubai luagu lala narui hani abur ha watu libur tugiya turagi rugugi luma tigibogugi daru watu lau sed seyu Aba nani hi aba angeli gabafuti alig dahalau umala li renti lariñega
7: Kakati na boilo la dar no libro luma lun la eri tuni tiseyo
4: Uot ni aba garichati lula dar no libro tuge Ni ibni lu lani hi tuagu Ni sielu ni muarugu ni labu gemu Aba na yahu saragu Latika wala ni aba gaduna ti lula dar no libro tuge Ni lula lianu Aba lariñegu aba hata ge wenya yamutu no
8: Hebeba yahu La duga ganye ngalilinyu, le lida giebe lani kuda tribu, lu ganyara la ladaru no libru luma lu la heiri dunin sedu tiseyu.
4: La mida wati lala narui hani, hama gadri kata ya gabagari ti hagia, hama waya ya mutu hagia, aba nani hi aba mudu rara, kama hamuga afaru ali, sedu ya ligachu, sedu lagu, agu buriligia lani bungi u sedu sifiri guha, ona hobanya lidon sungubo. Nyimbiti mudu ligia, Aba lalugu nu liburu tugu ya luha burugungye le nyumba iluagu lala narui hani. Tale lari gudiba nu liburu, aba hahu duragun gadiri kata ya gabagari ti hagia hama wengi gadiri wenya ya mutu hagia ligibugi. Nyenyo aba aripa, luma kada aba hada agi wenya ya mutu hagia. Luma aba kopu le golu bui lau kupali, le meme hafuri idun lumutu ni yabungi. Aba tiheremu hani uremu iseri le.
9: Garisha tibulu banugu nu liburu, luba hari duniti senyu. Ladega ruwa tibukaisi adagara gudini, aniganyi bugia grige lau bita lubungyu. Grige lidage sun rasa, sun yanyi, fulasu luma nechani. Adega banya uruwa igume, luma fadiri igume, lu hesarewe dulu wabungyu te, luma lu hagoma diha ubowo.
4: Aba ya narihi, aba nagabu ni hamala lisaragu angheli gwe geyegu lau lala narui hani, luma geyegu hau kata ya gabagari kia hagi. Hama wenya ya mutu hagi, nyenye numinyu angheli gwe. Hani ya galau umala li hereti.
10: Jumu tibafu luma irisi ni chua u luma eri. Mwene wene luma inebese luma tengu ni lumu dule hafa rube.
4: Agamba numu tiginye hani ya guni sun kate le ladugu bai bungi usiela. Le mua rugu bai, le labu ge bai mua, luma le barana habai. Luma sun kate le lida bai bai.
10: Rua la tengu ni inebese mwene wene luma ubafu dule nyumu bai rogu lala na mwene ni luma lumu dumu usula.
4: Aba haria gugadri kata yang gabagri tia hagia.
11: Itara lah.
4: Aba hahu duragu wen gadri wenya yang mutu hagia. Aba hichu uweiri gunilu.
6: Apokalipsis, capítulo 6.
4: Aba tnarihi dale la heiri dubali mudu frumieti lidage sedu seyu ligia. Aba nagambu laniya gu aba hadage kata yang gabagri tia hagia lau aba umalali kama lumalali wayuhuru.
11: Igaba.
4: Aba nanihi, aba gabayu haruti. Nyenyo aba tebu gimara luha burugu, le warinyo bailuagu. Ruoti aba ridi lo, aba lafri duaganya irei na luma lu laganya iru. Da laheri duma limudu libia maseyu, aba nagambu lania guhabia ma kate ya gabagri tihagia.
11: Igaba.
4: Aba lafri du, aba gabayu funati. Aba lichuguno ubafu lo le warinyo bailuagu gabayu ligi ya lu lagidaru ni daragi le ubogu gugu. Luma lu lafara guagudu ni ya ugiri ya hama guwa hilagudu. Aba tichugu aba onwebu efein lu. Da la heiri dumba li mudu liru aseyu. Aba nagabu laniagu hauru wa kata ya gabagari tihagia.
11: Igamu.
4: Aba narihi aba gabayu uriki. Nyenye aba balansu luha burugu le warinyo bailuagu. Aba nagabu laniagu aba umala li hamida wage kata ya gabagari tihagia.
3: Nyari gila liburu triku. Luagu lebegi aba weyu wadaguman. Sisi liburu sewada ligia meme ebegi. Gama lumon goni gi bai garaba tuma diwan bitu.
4: Da la heri du bali mudu ligadun seyu aba na gambu laniego hagadun kate gabagri ti hagia.
11: Higaba.
4: Aba nani haba gaba yu amari. Owe ni liri bai lewari bai luago. Liabi habara hila ya lari gilari. Aba libihi ubafu luago ligadun munusu lidage ubu unu lafaraha la uribu. Lau ilama, lau sandi, luma hawa nima lugu handani mete hau bogo kubaya. Da la heiri duma numudu tisengi seyo, aba narihi nu hawani ha afara wagume luegi hapuri chani lenenu bungi. Luma luagu hagunfulinu luma Jesu Kristo. Labu ginyanu latare, haniega lau mala lihereti.
12: Guguli mesuntiga bafa, darisa ida me baguse regedanya nile da kubo, ida mesa bafoye regedanya lagu hafara guniwa hilagu boi.
4: Aba habihi dugu harutu. Aba larinya wagu hon lu hemera agu meme luagu morusu da dari hostaru habiri gulida eseri viduni lu Kristu ha lu ginyabanya hafara wagu niya koi hagi. Nida le narihi bai, aba la heiri duni mudu lisisi sei. Aba la dagaru aba ume buharaba kanali. Aba lauri du weyu kei dugu utani na lutu. Aba lafu na du hati kama hitu. Aba heigo dorugu maha sielu bai mua rugu kei taburi haigo tuige didi buda lahingi shunu garabali. Aba la kumu chaku sielu kei aba gara da dale tubura wago. Aba la dihino kusun wubu luma ubo hulida ge lubara. Aba haramu da kuluru ite kubo hulida huyu luma buri labad na gudubu le luago bai wudu. Uwara hama kumadi matia. Habu di kusuda arago, risi tia, gabafu tia, idamuni, hama mama idamuni. Haria gati lu wubu luma lu dubu.
13: Heiwo huma wa wabu, haramu da hama wa lula ringi ge wubu luago lala. Luma lu ilangari meniganyi mudungu.
6: Apocalipsis, capítulo 8.
4: Da la heiri du malimudun li sedu seyu le toaku bai liburu abanye la manigu o cielo, keiburi luagu di miaur. Abandarihine sedu angeligu harara bai aligib ge bungi. Abatichuku niwa sedu fidu hon. Lari gen, abaya liabi aba angeli, aba larana muligibu gen lataru nyenye aba alaga ikupali golu luhabu. Aba lichu guburubu nukupali lun, luna dakara giduni uwara luma hafuri yegi sun haa lani gubungi uligibogu lataru golu le ligibu gebe ilala bungi. Aba lamuda inu lugumula likupali ligia uwara luma hafuri yegi lumutu niya bungi uluhabu rugungi angeli lun ligibu gen bungi. Aba tilanugu ni angeli ligia alaga ikupali, aba labuncha giduni lau lenyegura watu lidage watu gemeti le luagu bai latari. Aba la churi ni ubo wago, aba la gabu wa yuhuru arenchu ni la biri haniga lumaba haraba ganali. Aba tiharasero sedu angeli guha tauba ya sedu fidu lu himiro. Aba liwiri nufurumeti angeli lufidu. Aba la sari lagu lubara huye le deregu wati numa watu gemeti la ugie hita. Aba la chakaruni wa ubo wago. Aba lagu dun liru wa murusu lidage ubo. Luma liru wa murusu lidage buri tidibu wewe luma hidu. Aba liwi ni nuhabia maangeli lifidu. Aba la chakaruni waba kati kama hamuga aba onwe buubu durungu wati barana ho. Aba la sali rego lunu wa murusu lida ge barana hita. Hilagu wate sung udru ha lida maya barana le asali rego bailu hita ime. Gringu watugie sung ugune ito nyeibu lida barana ligi. Aba liwi ni nuhuru waangeli lifidu. Aba teigu wadu aba onwe buu warugu masiyelugi. Durungu ke aba tochi. Taburi haluago luru wa murusu lida ge duna luma lisense duna. Igifi tiri be warugu matugia. Aba la gifi dun lunu wa murusu lida ge dunu. Aba hove gu saragu kirigia la daga li gifi dunu ligia. Aba limi nunu li hagadri angeli li fidu. Aba la gini chagu lunu wa murusu lida ge libiri wei. Lau sunghati hama warugu. Leobo le agini chagu bai hawagu aba la buri gadu. Manugu gadu tiwei wagu ni ariyebu. Lari gi aba narihi aba agi la ahama la mida ago sielu. Ariyaga ne ligia lau umala li heredi.
14: Fugi abu meha agano banya ubowa damele lagambu tumala lefidu to lumbun hiviru nuha hibiri urwa angeli.
6: Apocalipsis, capítulo 9.
4: Aba liviru nuha sengu angeli lefidu. Aba narihi aba waruguma eikwadu tu sielu genu muwarugu. Aba lichugun ligela infusu le mebe hebaitu. Aba tadaru nifusu ligia. Aba lafri du gumula linyegi kama lida giaba onwebu regi. Aba laburi gadagdu ni gumula ligia weyu luma garabali. Aba achila chagagaru lida ge gumula ligia. Aba haha mahani sungu bo. Aba habihi chagagaru hagia ubafu libe habafu agu. Aba larinya wagu honu madug hama uri bani lu hiduru le bogo bai. Ni lu buri nad, ni lu tidib wewe lu idige hon gurigia ha uwa bai lisei ni bogi u herebeli. Gamalu mong mahawati lu hafara guniya chagagaru hagi gurigia. Lu idige lu hasga ni gurigia lu agu sengi hat. Itar liati ligari hasga kai hasga agur. Lida meburi wei ligia halu habai gurigia oweni. Gamalu mong madari habai. Buse hagi yebe hovegu Gamalumo la dise du boweni hawai. Chagagaru hagia, henege gabayuha arense yubaya luba uribu. Nyenye aba kata I hablugu, gamahamuga aba ridi le gol. Italinya hagibu kei hagibu grigi. Italinya hadiburi kei hadiburi urinya. Liabi hari kei hari linyu. Darugu linya hablugu lau aba kata kama grabu. Italinya lamuri haruna kei tamuri saragu karu. To hautu gabayu dale teibagu uriburugu. Gali tia kei hali aguru le gagirit. Nyenye ubafu luagu hali no hadunga uriba ni hon gurigia luagu sengi hati. Nyenye aba habuti chakagaru hagia le angeli le lani fusu le mebehebe. Abudomu liribu angeli ligia, lida ebreo, lida griego, apolion o agrichaguti. Sigua furume tila misel, mege gili biyama. Aba liniri no hasisi angeli lifidu. Aba nagabu aba umala li lida ge gadri lariga iletari golu le ligibu ge bai bungi. Aba larinya gumala liligia lu hasisi angeli le taubu ifidu.
7: Fararabanya gadri angeli buha gira yumbanya laru omi muduna le Euphrates.
4: Aba hafara gaduni wa gadri angeli guhagia lu hafara gu aba hada ge kada uro griga hilagube. Ladiga arase ruwa yuluba aura ligia, weyu ligia, hati ligia, luma irumu ligia. Aba nagambu ni atri yenula hasudara ni guha hawagutia gabayo. Biyasa yenumiyun. Itarele ligaburi hayawa dagu gabayo hagia hamaha wanibay hawagu no. Nyeye aba katei haniku wagu funati likolo. Dinguti luma amariyo. Itarele hachigu gabayo hagia kei hachigu linyo. Afri yeti watu gemeti gumuleli luma sufuru hayumu lugugie. Aba lafara kunia uruwa uriba nile Afri Dubai hayumu lugugie. Gabayo hagia aba hata ge kada uruwa grige hilagubu. Uruwa uriba niligia watu gemeti gumuleli luma sufu. Hayumu lugunye gabayo hagia habafu luma luagu hali. Itrali hali kama hewe gachugutia laugie haduga uribani. Hahibiri grige haa mowe gubanya lau uriba niligia migiru meme hamuti haduga ni kata ileburi meha hadugube. Migiru hama ihahudurugu hon sifiri guribatia luma hon guwariwa halautia golu, plata, bronze, dubu, wewe, hasiyati harihi, ni hagabu, ni heibugu. Masakri ya hagia, luagu hafara ha, habiyana ha, hahoru ha, luma hiveru ha.
6: Apocalipsis, capítulo 11.
4: Abati lichuguni wa aba maburu nu, lenege aba wewe le, amisura gule, aba lariye gubungi yu nu.
7: Seraba amisura mundi templo gubungi yu, luma latara. About the banyame, atri yanula, ahuduro gudini, gamalumu, mamisura abai gurudu le bon udiboy, tibiti templu, le degaderege wani hongibe tukumbite, halubo nye hagoi chaguni, uguru gule sanboy, lagu biyan vein biyan hati, abamenona ha biyan gefetia, daudogu susutu, luhapulichi ani huganu luma gebungiu, lagu midu biyan sa, uruwa vembele, biyan gefetia hagoya, hagenga yawa wali biyan tidu bebe to olivu, Luma biyan lebu sanude lule ligibu gebay bungiu, lela bule mesun mubou. Ahen yin abuse luti, la dudu uriba ti hon. Higi regituba, watu gemeti hayumu loge. Aba me hago dunia, haga niyo, sun suina gubay. Itara ti lobe ba furumye guari, lebu seti la dudu uriba ti hon. Gabafu ti yege feti ye hagia, luha dolo ni siele, lumamu yu la huya, sunda anihana bungiu adimure hayumu lugiye. Gabafu ti yeginye, Luha dugu ni du na hitume, lu gine, asukari rugudu ni kubo, lausunu uye ni muribani, sagu habuse ru. Dami megu muha mali, hawadi wali, lagendo guba, anima anule afri dubai lida gefusu, le mebe wabui hama, abame hefere de muribu, abame lafaro ni ya hilagubwe. Abame herede ruruwagu, dida leme ni umbe bu ubulu gule Jerusalem, le nyilubwe ladara wakuo hefusu lagu guruwa, Flashu memele kama Sodoma luma ehiku. Aba mekariye lumiye gerigia, halida geti sun flashu, sun rasa, sun ingenye, luma nechani,
15: lagu guru menyu dimi an mikir banyak lu habu nu apa meha gunda ragu ha ubo ubo banyak lau hau begu dari nelu hedebe buka teh hama gua leha gunda ledega sufri guda hamuti ya meha biya profeta gua hagi
4: kamalumu lari yeiru wewe dimi ligia apa lagu yu gua gudu niya bungiyu apa ya hasar anisu hari hibalia wairi tihanofu detagu apa haga abu biya gefenti hagia apa umalali hereti sielu gele arinya kubai
15: Warimu mayamu.
4: Aba hamuda inu sielu lida aba duweri. Ariye guhaga ni yuhon. Lida ura ligia aba ladaga nu aba umwebu haraba ganali. Aba tagulu lidu aba muna tida nge sagdi sito uburugumu. Aba hawegu sedu milu grigia ladiga haraba ganali ligia. Hahibiri grigia aba hichigu inebese ilu bungiyu le sielu bai ladiga luweini hanufutu. Suguha libia malamiselu madise baile aba. Aba limi ni nuhasedu angeli lifidu. Aba lagambu ni walariye gumala liburi here tisielu ye.
16: Lani halibuengi uluma Kristu la rueha ubou. Ani harueha ba lusunda.
4: Aba tihele mchuga wen gadri wenye ya mutu hanyumba ya luagu hala lelala na rueha ni. La uhagibu muwaru. Aba hahu duragun lumbungi. Arinye gaina.
5: Tenki wanya bu wabure mebungi. Bugu ya le suntiga bafu. Buguya le wima bailuma gen lubara gen frumia tida. Wima buguya gweto. Tenki wa mutibu la dunga ragu balila onwe bububafu. Ani gumese debu arueha. Ganyi briha nesha nebu. Chiluha we yulum babayha. Chiluha gie da lum baguse ragutin ya hilagwain. Aba me pichimuli hafaye ruaha bani profeta guhon. Hama hibi liha derenga guanya bayhongu wabungu. Ama sun hawuye rigu grigi ha ichi gubanya inebe se ilu biri. Chilu ha ora lu baguri chagunia ha aguri chagubali ubo.
4: Aba titadaan un li tempu lubungi uto sielu. Aba tanihi gafu to laga ili dara dubungi u hama lumutu nyanyi itida li tempu lu. Aba nyela labiri haniku. Are inchuni wayuhuru aba haraba ganali lumalaburi ha lubara huya deregu adile wainamuti.
6: Apocalipsis, capítulo 12.
4: Abad la salira guaba onwe busei ni cielo. Aba uri darugu lia weyu tau kamahamuga aba duniku. La uhati labu ge tugudi. Lumaba ridi hau duusu warugu mal tabulugu. Uri tuguya da gaina yon. Aba tagua na ha lau igari le lanina agari duni. La duga sufri tuluba tagura. Aba ya la salira guaba sei ni cielo. Aba onwe bu dragon funati. Sedu yen lichiga. Disi ligancho lumaba ridi luago kada lichug aba la durugu du dragon ligia aba hada ki kada urwa warugu malau lili aba la huru ni amu warugu aba la rana mu dragon ligia tigibu ya uri to lumo tagura lu leiki ni tira udame le tagura aba tagura uri tuguya aba uguri rahe le lumbe le dera gudu la guma dihalina sunfulasu keishi la waba badu lani na guma dihani le laut grabe. Aba lagi daruni wa tirai tuai. Aba lanuga ni wa lubungi luagun lala. Aba tanura ha uri tugi lidung flasu makairo di lenyei lubai arase lila bungi ubara ituba. Lutoni giruni wa nyei luagun milu biya sa iru awei wei. Lari gye aba nyei la aba uri busielu. Nyei lubai lagendo gua arkangeli migeli hau lani angeli guluma dragon. Agenda guati dragon hau lani angeli gu aba haferi duruni uribu. Aba mabara yala siel. Aba lweiti la saganu onwe bu dragon sieli. Le binadu hewe ligira le giribe mafia o satanas. Le yeha bali sun ubo. Ligie hau sun lani angeli. Aba hachaganu muarugu. Aba ti nagabu laniye gu aba umala li here ti sielu ye.
15: Shumilha li asal baruni hon grige ubo wago. Jilha li darui hapungi uluma laguma di ha Kristu. Adiga sagawa lile ichi bu mehaduru wadunga nyure ichi ganya hapa ihaduru weyo ugu aria bulikibu ge wabungi ute. Ganyi hama alilau lita mudu, numa lau ugangu le hapuri chi habayi. Manufu de duti enlu ileferi diru ni habagari, aranse de duti enlu home. Gunda ala lumoi tiseni, gunda huma hugu ya le agano bwenye. Gama lumu fugi yago uha agano bwenye ubu wago luma barana. Lugundu yundu la mafia humo la omwe bu iganya la duga sugudi ni muti la urusu rugali lani dani.
4: Dati lani hiba i dragon la gufiwa li la ubo wago abalai bahanu uri tobuga agur habu. Gamalumu abalai cikgu biar lari naagi la tu uri tugu yelu gayaran la taha marulido flasu makaira uti diselo idragon ligi. Lainye berbuat tahun giru walau uru iru mudimi. Aba lewer ha dragon ligi ya du na liu mulu ligi tarik uri tugu. Sara gudu na kai du na curut. Luye be la turu gudu nu ebe ini uri tugu. Gamalumu aba lidera gunu muwa uri tugu ya aba lahore cumuwa. Aba la curu ni sundu na le ligi ragu bay dragon liu mulu gugu. Gaya timati dragon tu mau uri tugu ya. Aba lidi agen da guhama tirahnya ha nyudu bay lau le lubai be bungi. Falah kami lugano di Yesus Kristus, abati larara mudragon laru barana.
6: Apocalipsis capítulo 13.
4: Aba narihi lamu diru aba mousturu barana hagi. Sedih licik, dis ligancu, nyenye ridi lagu kala ligancu, luma iri buri le aubai lana bagoi bungiu lagu kala licik. Mousturu ligi ya lenege gaygusi, itaranya lugu di kai lugu dios. Liyami liyuma kama liyuma liyu. Aba lichugu ni dragon lubafu luma lala lu. Luma saragu bafu lu lagumati. Nyenye aba chengti luagu aba lidage lichugu mousturu ligi. Wairiti luyebe lafaru ni hilakubi. Gama lumo aba lareidagu liwungu. Wairiti hanegi sungrige lau mousturu ligi. Aba hahu dragon lu dragon luagu lichugu gumadi lu mousturu. Aba gen hahu dragon lu mousturu aba haniyago.
17: Uwati ni aba kai mousturu le, kaba gayara lafaru ni.
4: Igiru wati kia mousturu ligia, lula dimone ha dimone ibuiti luo uwa luma lu la nabaguni ibungi. Luma lu laguma diha, luagu biyame biya hati. Aba ladugu itara, adimone hati uribati luagu bungi, anabalei liri, lani sanduariyo, hama haa sieluma. Igiru wati kia lu la gendagu hama lani kubungiyo, dari la ganya iruni. Aba lichuguni wa ubafu lu hawagu surrasa. Fulasu inyenye luma nechan. Aba me hahu drogu sun ha ganoba yo bowa gulu mousturu ligi. Ha uwa banya hiri buriwa yon luma gen lubara gen ladugu ubo utida libru to lani na ibagari. To luma bon mudu le owe bay.
14: Le garige iruguti lula gambo agambala. Haluti hanagu adairuwa hanagu ba adairuwa. Haluti hafara wagun tau efen hafara wagu tau efen. Nyimba larihuwa hedere bugu luma hafinye lani gubungi.
4: Lari ge, aba yanarihi aba mousturu la muda ni muwa rugu gen. Nyenye biya ganchu luagu kama liganchu mudu. Gamba lumo, italine ladimu neha kama aba dragon. Nyenye sun lubafu furumeti mousturu luma linyuwari. Aba ladigu, luhahu dragon sungurige haubogo gubaya lumu furumeti mousturu. Le lareida guagi dubai, lidage chanti le luagu. Adiga tigia, onwe buburi milagu. Aba rigida di watu gemeti sielu gen lu muwa rugu hagibu ye grigi. Aba leyedu ni haubogo gubaya lauburi milaguru le ubay. Lichiguwa ubafu lu ladiga ni linyuwaru furume guarigu mousturu. Aba ladiga gudu aba liyawa mousturu le gawagu bani chanti ani moment. Aba libihi habia wa mousturu ubafu lu lichiguwa ibagari tu liyawa furume ti mousturu lu. Tadimune ha lumalu tafaraguni ya sunha mahu drogonti ya tu. Adiga tigia lu sunla grigi ya waina muhanya. Nyuburiginya, risitinya, gudemetinya, idamuni, mama idamuni, lulichugu aba maku luagu hahabu le honwere o luagu la herebu. Luginya uwa la ni aba gayarati la ganyeha ni kata ni la luguraha ahi uwa lumaku mousturu o linumeru liri luagu. Busitite kate le lichu au, le gufura andati aturi ya hele linumeru mousturu. Ladiga linumeru la uguri. Ani aniha numero ligia sisi saa uru wawen sisi.
6: Apocalipsis capítulo 14.
4: Lari gelira aba narihi ni mudu rara labu lugu wubu le siyon. Nyenye nusabi ya wen gadiri mi lugu rigi luma. Ha buri wanyuba iliri mudu luma liri lugu chi hereberu. Lari gaba nagambo aba amuri nyumbu iti siye lugu kama namuri barana. Kama gine la dirgu daba wa yuru le heret. Itaralia gine kama hamuga tamuri saragu aripa. Aba heremu agrigi hagia, aba uremu iseri ligibuge lala uruwei. Luma hagibuge gadiri kata ya gabagari te hagia. Luma hagibuge waya ya mutu. Uwati niaba gayara lumuti lanichi guremu ligia gufunanda. Hawaidigia sabiawe gadiri milu ha salba rubaya hadagi ha ubowa gubaya. Hagia ha madara gumba ya hongwa hama unia. Ridi ti harumanyu falaha mai mudu le nyihi lumuti lidi. Diri watinya ani salba wa hage hada ge grige ha furumiye te ideve se lu bungi lu malu mudu madari nu wati ni murusu iyeni lagu hayumaru ladiga harumati ligi ge bungi abati nani hi aba ya angeli ahamaha lambida go ciel nyenye uganule magumu chediti lu malu la puri cheni honha aganobe ubowago hon sung necha nigu rasa luyeri dimure iluma sung flas la riega la umala ligereti
7: inebe la bungi uhu rubu kuye be weri mu ilu chindu za tano la busa zidu utubo huma angule ya zidu polisiye lo luma ubo barana luma lise isintuna
4: abaliabi aba ya angeli larigi abalarinyegu
18: heigua heigua babilonia to weri gubon la diga tabacharo da gudni sung necha ni la udiven le lanina Livia ligabri toseno.
4: Abaliabi aba ya haru wa angeli, abalania gun lau umala li hereti.
5: Le au duraguti lu monstru, lu matun liaba. Igi la ligieme lu laburi dinu wa lili monstru, lu abu luomo o le reberugu. Lato bai divin le lanina, la narime ligani pungiu, le lesero bai lidon li copo na ligani. Aba men la sufriru lau watu luma sufru ligibuge mutum luma hagibuge ahiligu hasandibai. Lawari ruba, lugumule ni watu le asufriru ludubalia, lu sultan. Uwa bai emira guni ni veyogu ni ayegu, honha awuduro gubaya lu mostu luma tuliawa, ni honha kawagubani liri.
4: Nye balari hiwa hadere bugulani gubungi. Ha nyudu baya lau lugumadi ani gufuli hagia luma Jesus abati nagabu laniye kwaba umalali nyubi tisielu geno
2: abur habile fulese watinya ha owetia lau hafinya lau habure me Jesus Christi ahi itara liye lupai emera ubalita agen hawati umari aba melidi leha dugubai uwar hama liya sifi isanga
4: Abat nari hi aba duweri haruti nyunia aba lenege wugiri garau wurguti ligi bogu duweri ligi. Nyenya aba ridi golu labulugu tumaba aluba glei hamana tuluhaburu. Aba lafri du aba angeli tida geli tempulu bungiyo aba lagua ragu lau umala li here tilu le nyeibe ligi bogu duweri laniya galo.
7: Dabu baluba gule adiga chiluha da aluba lubahani adiga funali nadi.
4: Aba lasu ragu no le nyeibe lagu duweri laluba gle muargugi. Aba la lubaha. Aba eti lafri du aba ya angeli, tida geli tempulu bungi to sielu montau gie la luba gle hamanatu. Aba e lafri du aba ya angeli lida gelatari. Angeli ligia, gabafu ti luagu watu gemeti le luagu bai latari ligia. Aba la guwaru nule tau bai la luba gle lau umala li heret. Aba la niye gulo.
14: Dabu mba luba gle to hamanaba. Aluba habon tiresi mi bai bai to muwaru gubon la diga funa.
4: Aba lasu kira gudu no angeli ligia la luba gile muwar gugi. Aba la luba hanu bai bai to muwar gubon. Aba lichu gunu lidon agai dinale lanina ligahi bungi. Lenyei lubai taribi chawago. Aba taribi chawago bai bai lida agai dinale bogu di libiti buru. Aba lafridu hita lida gi agai dinale ligia chelu numo linyo hafuna no gabai. Keiburi irua sa kilometru geyegu walau.
6: Apocalipsis Capítulo 15.
4: Abanari aba ya ome busei ni sielu. Weri gudati anigi ani hanufunati. Sed angeli guhau hagumu hon sed ige ha au banya lagumu chaligai bungi. Arihat nagie kamahamuga aba barana le bidri lau watu gemeti lida. Nyenye nuha aganye rubanya luagu monstru. Tuma liyawa. Luma luagu linumeru liri. Rara hanya lubadu barana le bidri ligie tau aripato Lichi gubon bungi hon. Aba heremu ni leremu Moises. Lemeha lubuwe bungi. Luma leremu mudu le itarabe.
5: Weriti ani buiti sunle adiga balibe. Wakure me bungi sunti gabaf. Suruyu liya sunle batudube. Luwara uwa. Bukuye leye luwe te sunle asha. Kaba sama nufu de buwe kwa mungi. Kaba sama dimure ha buiti buwaba. Bukuye lebiye me diusana. Hayabi ba lila na sumfulasu, haba mehau dora ugu, la diga harihua liwangu kuitu la sunle batudube.
4: Larigeti sunkate ile, haba narihini fulasu le standu tumabui, tida le tempu lubungi, siyelu. Fulasu le nye lubai, le redere bungi, daragu lubene. Haba hafuridun sedu angeligu, ha haubaya sedu igei hagi. templo rugugi tau yenu hadagra go tau tulinu to harumatu ani miri tugi lebi lagur ghara nagwa gol chilu lagu hanigo abalia bia bahada ge kate ga bagri ti hagia abalichi guaba kop lauti golu lu kada bahada ge sed angeli gogi buini kada kopu lau luweni ligai bungi le ga bagri bainu sunda aba tabuinchu templo lau gumule lile nyibi bai lida ge luweiri go bungi luma lubaf siete lebelu nia banyihi dari hagumu chu sed ige ha hama bai sed angeli gogi.
6: Apocalipsis capítulo 16.
4: Abat naga bulariego aba umalali here ti hon sed angeli gogi atida ge templo
14: heiba akuri sed kopu le lau bai lanari ne ligani bungi ubo wago.
4: Abali di frumi ti angeli, abal latru ni likopu mbo wagu, abal sali yego gumei gari ti hawagu sunha gawagu baliliri monsu, hudugu wa hagi alo, abal latru ni habia ma angeli likopu barana hon, abal sali yego barana kei hata hilanyi, abal hoe gu sun kate ha